ಜೇಕರ ಸೂತಕ ಮನೆಯ ಸತ್ತೆ ಸೂತಕ ಹೋಯೆ ಗೋಯತ್ತಲಕ್ಕಿಂದ ಕಿಡ ಹೋಯೆ ಜತೆ ದಾಣಿ ಕಿ ಜಿಯವ.